ದೋರ್ ಲಬ್ಬಂಗ್ ತರಂಗ ರೂಪಂಗ್ ನಾಚ ದೋರ್ ಲಬ್ಬಂಗ್ ಸ್ವರ್ಗ ರಾಜನ ನಾಚ ದೋರ್ ಲಬ್ಬಂಗ್ ಭೋಜನಂಗ್ ವ್ಯಂಜನಂಗ್ ನಾಚ ದೋರ್ ಲಬ್ಬಂಗ್ ಸ್ವಾಶ ಅಂಬರ ನಾಚ ದೋರ್ ಲಬ್ಬಂಗ್ ಸೋತ ಮಿತ್ರ ಪ್ರಾತ ಬಾಂಧವ ನಾಚ ದೋರ್ ಲಬ್ಬಂಗ್ ಬನತಾ ವಿಲಾಸ ನಾಚ ದೋರ್ ಲಬ್ಬಂಗ್ ವಿದ್ಯಾ ಪ್ರವೀಣ ನಾಚ ದೋರ್ ಲಬ್ಬಂಗ್ ಚತುರ ಚಂಚಲ ದುರ್ ಲಬ್ಬಂಗ್ ಏಕ ಭಗವಾನ್ ನಾಮ ಹೈ ನಾನಕ ಲಬ್ಧಯಂಗ್ ಸಾಧ ಸಂಗ ಕೃಪಾ ಪ್ರಭಂಗ್ ಜಾತ ಕತ ತತ ದೃಷ್ಟಂಗ್ ಸ್ವರ್ಗ ಮರ್ತ ಪಯಾಲ ಲೋಕ ಸರ್ವತ್ರ ರಮಣಂಗ್ ಗೋವಿಂದ ನಾನಕ ಲೇಪ ಶೇಪನಾ ಲಿಪ್ಯತ ವಿಖ್ಯಾ ಪಯಂತ ಅಮೃತಂಗ್ ದುಷ್ಟಾ ಸಖ ಸ್ವಜನ ದುಃಖಂ ಪಯಂತ ಸುಖಯಂ.